0: ಗಾಡಿ ರಜಾತ ಮನರ ಟೆಲಿಫೋನ್ ಕಾಲಿಸ್ತಾ ಹಮ್ ರಾಜಿ ಫಸ್ಟ್ ಟೆಲಿಫೋನ್ ಕಾಲ್ ಜಾನ್ ಸರ್ ಶ್ರೀ ಕುಮ್ ಸೂಗ್ ದಿಜಿ ಅಸ್ಸಲಾಮು ಅಲೈಕುಮ್.
1: ಅಸ್ಸಲಾಮು ಅಲೈಕುಮ್ ಅಸ್ಸಲಾಮು ರಹಮತುಲ್ಲಾಹ ವಬರಕಾತುಹ್. ವಾಲೈಕುಮ್ ಅಸ್ಸಲಾಮು ರಹಮತುಲ್ಲಾಹ ವಬರಕಾತುಹ್.
0: ಜಿ ರೂಮ್ ಮೇ ಸೂಖ ಖಬರ್ ಕೈ ದ ಕುಮ್ ಜಾಯಾ
1: ಉಸ್ಮಾನ್ ಖಟ್ಟ ಖಬರ್ ಕೌಂ ದ ಕರಗ ನಜಿ
0: ಪಖೇರ್ ಉಸ್ಮಾನ್ ಖಟ್ಟ ಸೇ ಉಸ್ತಳಿ ಮಶಿ ಮಾ ಖು ಬಯಂದಿ ಖಮಾಲ್ ಜಿ ದಾಖಲ ಕ ದೋ ಬಯಜನಿ ಗನ ಸರಂಗ ಇಶೇ ಬರಾಬರ್ ಹೈ
1: ಅಲ್ಹಮ್ದುಲಿಲ್ಲಾಹ್ ಟಿಕ್ ಟಾಕ್ ಬಾತ್ ಮಾ ಜಿ ಕಾಲ್ ತೋ ಕಾ ಪ್ರೊಡಕ್ಟ್ ಇನಾಮ್ ಕಿ ಮಾ ತ ಮಿಲಾ ಸೋ ಬಾ ಕಿ ಕುರಿಯಾ ದಾ ದಾ ಕಾ ಕಿ ಬಾ
0: ತಾತ ಮಿಸಾಲ್ ಉಸ್ಮಾನ್ ಖಟ್ಟಿಕ್ ಸೇ ಉಸ್ಮಾನ್ ಖಟ್ಟಿಕ್ ಸೇ ತಾತ ಪ್ರಾಡಕ್ಟ್ಸ್ ಇನಾಮ್ ಕಿ ಮಿಲೌಶು ನೋ ತಾತ ಅದರ ತು ಹೋಯ್ ತಾತ ಇನಾಮ್ ಕಿ ಕಮ್ ಕಮ್ ಪ್ರಾಡಕ್ಟ್ಸ್ ಮಿಲೌಶು ದಿ ಲಿಸ್ಟ್ ಕಿ ಲಿಸ್ಟ್ ಕಿ ರತು ವದ ಖಲಕ ಹೋವಂ ಪುಯಿಶಿ ಖಲಕ ಬೆವೂರಿ ಕನ
1: ಬಾತ ಕ್ರೀಮ್ ಮಿಲೌಶು ಫೇಸ್ ವಾಶ್ ದಿ ಸಾಬೂನ್ ದಿ ಓ ಶಾಂಪೂ ದಾ
0: ಖಾ ಕ್ರೀಮ್ ದಿ ಫೇಸ್ ವಾಶ್ ದಿ ಸಾಬೂನ್ ದಿ ಓ ಶಾಂಪೂ ದಿ ತಾತ ಮುಕಮ್ಮಲ್ ಸಲೂರ್ ಪ್ರಾಡಕ್ಟ್ ತಾತ ಮಿಲೌಶು ದಿ ಹಾ
1: ಸಲೂರ್ ಪ್ರಾಡಕ್ಟ್ ಮಿಲೌಶು ದಿ
0: ಖಾ ದ ಸಿದಾ
1: ಓ ದೇ ಇಸ್ತೇಮಾಲ್ ಕಮ್ ಇಸ್ತೇಮಾಲ್ ಕಮ ರಿಜಲ್ಟ್ ಇಸ್ತಾರಾ ಶಿಯಾ ವೆಂಚಲ ರಜಾ ತಾತ ಪ ಪ್ರೋಗ್ರಾಮ್ ಟು ಆ
0: ಬಿಲ್ಕುಲ್ ಹಮ್ದಾ ಸಿದಾ ಇತಾ ಚು ಇಸ್ತೇಮಾಲ್ ಕರ ನವಿ ಕನ ದಾ ಸುಮಾತ ಬಿಲ್ಕುಲ್ ಪೇಗಾಮ್ ನಿ ಶಿರಾ ಕವಲಿ ತಾ ಸುಮಾತ ಸವೇಲ ನಿ ಶಿ ಪೇಲ ವತಾ ಸು ಇಸ್ತೇಮಾಲ್ ಕಿ ಇಸ್ತೇಮಾಲ್ ಬರ ಬತಾ ಸುಮಾತ ವೇ ಚ ಸಿಂಗ ರಿಜಲ್ಟ್ ಖೋದಿ ಕಿ ಯೋ ಖಬರ ದೋಸ್ಮಾನ್ ಖಟಿಕ್ ಸೇಬ್ ಕತಾ ಸು ವೈಟ್ ನಿ ಕ್ರೀಮ್ ಇಸ್ತೇಮಾಲ್ ಕೋ ಕದಾಗಿ ರಿಜಲ್ಟ್ ಬರಾತ ಹುವಾ ಕದಾಗಿ ಪರ್ಜೇಮು ತಾಸು ಇಂಡಿಯಾ ನಾ ಕಿರಟಾನ್ ಶಾಂಪೂ ಇಸ್ತೇಮಾಲ್ ಕದಾಗಿ ರಿಜಲ್ಟ್ ರಾತ ಹುವಾ ಅವದಿನ ಇಲಾವಾ ಚಿಕಮದಿರ ಸಾಬೂನ್ ದ ಫೇಸ್ ವಾಶ್ ರಿಜಲ್ಟ್ ರಾತ ಹಮ ಹುವಾ ಖುತಾಸು ತರೀಕೆ ಇಸ್ತೇಮಾಲ್ ಮನೆ ಪುಯೇಗೆ ಕನಾ ಜೆ ವೈಟ್ ನಿಕ್ರೀಮ್ ಇಸ್ತೇಮಾಲ್ ಅವೇನು ತರೀಕೆ ಇಸ್ತೇಮಾಲ್ ಬಿ ವಿಟಾಮಿನ್ ಸಿ ಫೇಸ್ ವಾಶ್ ಸರ ಲಾಜಿಮ್ ಇಸ್ತೇಮಾಲ್ ಅವಲ್ಲಿ ತಾಸು ತಮ ವೀಟ್ ದಿನ ಸಲ ಪ್ರೋಗ್ರಾಮ್ ಬರ ಸರ ಅವ್ರಿ ತರೀಕೆ ಇಸ್ತೇಮಾಲ್ ಬಸ್ ಬಾರ್ ಬಾರ್ ವಾಯ ವಖಾ ಗುರ್ಬಾನ್ ಮುಂಗಲೆ ವಾದಿ ಪೂರಕೂಮ್ ಇನಾಮ ಅಗಲ ಬಿಲ್ಕುಲ್ ಇನಾಮ ಆಫರ್ ಆಫರ್ ವಾಖಲಿ ಲಾಜಿಮ್ ಗುರ್ಬಾನ್ ಟೆಲಿಫೋನ್ ಕಾಲ್ ಕವಲಿ ಶಿಖಾ 0370 3 7 0 3 2 5 6 1 2 7 0370 32 56 127 ಬಿಲ್ಕುಲ್ ಮೆಸೇಜ್ ಹಮ್ ಕವಲಿಶಿ ಟೆಲಿಫೋನ್ ಕಾಲ್ ಹಮ್ ಕವಲಿಶಿ ಮಾತ ವಾಟ್ಸ್ಆಪ್ ಮೆಸೇಜ್ ಹಮ್ ಕವಲಿಶಿ ರಿಜಾತ ನಾ ಜವಲಿ ನಾ ಧನಿ ನಾ ಚಿಕಮ್ದಿ ಜಮುಸರ್ ಯವಾರ್ ಬ್ಯಾ ಡಾಕ್ಟರ್ ಆಯಿಷಾ ಜಾನಿ ರಾಗಲಿ ದೋಚ್ ಹಾಯ್ ಹಲೋ ಮೋಸ್ಟ್ ವೆಲ್ಕಮ್ ಮೈ ಡಿಯರ್ ಬ್ರದರ್ ಇಟ್ಸ್ ಮೀ ಡಾಕ್ಟರ್ ಆಯಿಷಾ ಜಾನಿ ಫ್ರಾಮ್ ಮರ್ವತ್ ನವರಂಗ್ ಬ್ಯೂಟಿಫುಲ್ ಖಪಲ್ ಹೋಮ್ ನಖಾ ಹೌ ಆರ್ ಯು ಅಹಮದ್ ಜಾರ್ ಬಾಯಿ ಶೂ ಇಸ್ ವೆರಿ ಬ್ಯೂಟಿಫುಲ್ ಲೈಕ್ ಯು ಪಾಕಿಸ್ತಾನ್ ಜಿಂದಾಬಾದ್ ಮೈ ಡಿಯರ್ ಆರ್ ಜಿ ಅಹಮದ್ ಜಾರ್ ಪಾಯಿಂದಾಬಾದ್ ಓಕೆ ಫ್ರಾಮ್ ಡಾಕ್ಟರ್ ಆಯಿಷಾ ಜಾನಿ ನೂರ್ ಮೆಸೇಜ್ ಹಮ್ ರಾಜೀದ ಬಿಲ್ಕುಲ್ ಶ್ರೀಕೋಮ ಜಮಂಗ ಡಾಕ್ಟರ್ ಆಯಿಷಾ ಜಾನಿ ನೂರ್ ಮೆಸೇಜ್ ಹಮ ರಾಲಿ ಗಿಲ್ಲಿಗನ ಪರ್ಲ ಬಸಿವೆ ಶ್ರೀಕೋಮ ಅಲ್ಲಿಗೆ ಇಂತಜಾರು ಕೇಖಾ ಜಿವಾರ್ ಬ್ಯಾಹಾಗ ಚಾತ ಪೇಗಾಮ್ ಮರ್ಕೂಮ ಕನ ದೇವ ಜಮಾವಾಸ್ ಪ ಮರ್ವತ್ ಕುರಿ ಪ ನೂರಂಗ್ ಕುರಿ ಪ ವಜಿರ್ಯಾನ್ ಜಮಾ ರುಣದಿ ಜಮಾ ಡಿರ್ ಜಾತ ನೂರಂಗ್ಯಾನ್ ರುಣದಿ ಜಮಾ ಬಿಲ್ಕುಲ್ ಅವಾಸ್ ಚಿಕಮ್ ದಿ ಪ ಬನಿಗುಲ್ ಕ್ಯೂರಿ ಪ ಕರಕ್ ಕ್ಯೂರಿ ಮಿಟಾಖಿಲ್ ಕ್ಯೂರಿ ಪ ಅಂಬಿರಿ ಕಲಾ ಕ್ಯೂರಿ ಪ ರಹಮತಾಬಾದ್ ಕ್ಯೂರಿ ಪ ಅಹಮದಾಬಾದ್ ಮೇಲೆ ಕ್ಯೂರಿ ಪ ಲಥಮ್ ಬರ್ಕೆ ಜಮಂಗ್ ಅವಾಜ್ ಹೃದಯ ಗನಾಗಿತ್ತು ವಾಯಮಕ್ಕೆ ತರತಾಸು ಫ್ಯಾಮಿಲಿ ಕಿ ತಾಸು ವಧುನ ಖಾದೆ ಖುಷಾಲೆ ರಂಗಿನೇ ಸುಖಾಲೆ ರಾಗಲಿ ದು ಡೀರ್ ಜಾತ ತಾಸು ಚಿಕಮ್ ದಿ ಪೆಂತಜಾರಿ ಲದಿ ಖಬರಿ ಸರಚಿ ಮಾಮು ರಜು ಆದರೆ ದ ಖಾಲಾ ರಜು ಆದರೆ ದ ಚಾಚು ರಜು ಆದರೆ ಡೀರ್ ಜಾತ ವರ್ತ ಪೆಂತಜಾರಿ ಮಾ ಖೋ ದ ಮಾ ಬಮಖ ಪಾಂಡಿ ಚಿಕಮ್ ದಿ ಅಸರಾತ ದಾಸ ರಾಗಲಿ ದಿ ಬಿಲ್ ಖುಲ ಮಾಸ್ ಮೇಲೆ ಗವಲಿ ದಿ ಸಾಲುಕ ಮೇ ಮಖ ಪಟಕಳಿ ದಿ ಪ ರುಮಾಲ್ ದಮಸಾಲ ಕ ಮೇ ಮಖ ಪಟಕಳಿ ದಿ ಪ ದುಪಟ್ಟ ಮೇ ಮಖ ಪಾಂಡಿ ಪಟ ಜಾನ್ ಬಾನಿ ಪಟಕಳಿ ದಿ ಔ ಚ ಬಿಲ್ ಕುಲ್ ಚಾಸ್ತರ ಮಖ ಮಖ ಕೇ ದಿ ಶಿ ಮಾ ನು ಜವಾಯ ಮ ಕನಸಿ ನ ಕನೆ ಕುರ್ಬಾನ್ ದಸಿ ನ ದ ತಾಸು ಯೂಸ್ ಕವಲಿ ಶಿ ಇಂಡಿಯಾನಾ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಕಿ ಇಂಡಿಯಾನಾ ವಿಟಾಮಿನ್ ಸಿ ಫೇಸ್ ವಾಶ್ ಇಂಡಿಯಾನಾ ಎಕ್ನಿ ಕ್ರೀಮ್ ಇಂಡಿಯಾನಾ ವೈಟ್ ನಿ ಕ್ರೀಮ್ ಇಂಡಿಯಾನಾ ವಿಟಾಮಿನ್ ಸಿ ಫೇಸ್ ವಾಶ್ ಸೂಕ್ ಸೂಕ್ ಬಾದ ಕಮ್ ಕಮ್ ಬಿಮಾರೆ ದ ಪಾರ ಯಾದ ಕಮ್ ಕಮ್ ಮಸಲಿ ದ ಪಾರ ಕಮ್ ಪ್ರಾಡಕ್ಟ್ ಇಸ್ತೇಮಾಲ ಅವೇ ಪೇಲೆ ಜಾನ್ ಪದೆ ಖಬರ ಬಾನೆ ಪೂಯಿ ಕೈ ತಾಸು ಕಮ್ ಸೀಸ್ ಇಸ್ತೇಮಾಲ ಅವೇ ಓ ಸಿಂಗ್ ಇಸ್ತೇಮಾಲ ಅವೇ ಪದೇ ಕಮ್ ಕಮ್ ಇಂಗ್ರೀಡಿಯಂಟ್ ಶಾಮಿಲ್ ಲಿ ಜಾನ್ ಪೇಲೆ ಪದಿ ನು ಪೂಯಿ ಕೇ ಚಿಕಲ ತಾಸು ಜಾನ್ ಪದಿ ಪೂಯಿ ಕೋ ತರೀಕೆ ಇಸ್ತೇಮಾಲ ಬಾನೆ ಹಮ್ ಜಾನ್ ಪೂಯಿ ಕೇ ಬಚ ತಾಸು ಲ ಕೀಮತಿ ನ ಕೀಮತಿ ಸಿಸ್ ದರ ಕಮ ಕನಾ ತಾಸು ಬಾಗಿ ಬೇ ಇಸ್ತೇಮಾಲ ನೆ ಪೂಯಿ ಕೇ ಅಕ್ಸರ್ خلک داسې وی کنه چې بس مړه وای ما خوکریم را واغسته ما استعمال کمال رزلټ را نه کړو پهله خوربان ته بدی خبر ځان پوي کا چې طریق استعمال یې سرنګ دی شرنګ به استعمال ایتو په طریق استعمال نه پويږي نو به بتل رزلټ څنګه درکوي مثال پتو غزتاله قیمتي نه قیمتي او ته په در کما قیمتي نه قیمتي او گیفت در کما خو ته پای پويږي نه چې واټ از دیس داسې سیس دی دا به طریق استعمال څنګه دا خوراک سیس دی که د استعمال چیز دی

0: ಜಿಗರ್ ದೇ ಯಾರ ಮರವ ಗಿಚ್ಚಾತವಾಡೋ
1: ಮಿನ ಪತ್ಲೋ ರತ್ಲೋ ಜ್ಯಾತಿ ಗೆ ಕಲರ ಸಾ ಕಲಾ ಬಸತರ್ ಜಮ್ಮಯನ
0: ಸಮಂದರ್ ಕುಮಾರ್ ಕಿ ನವೇ ಹರ್ ಬತ್ ಕಾಮ್ ಬ್ಯಾದರ್ ನರಸ್ಲೋ ಮಾ
1: ಓ ಜಾನ್ ಲವದಾ ಸಿತಾ ವಿಸ್ ವಕಂ ದಯಾರ್ ಕುಸವ ರಾಲ ಥೋರ ಬಲಾ ಸೀನಾ
0: ರಾಜ ಭಯ ಜಹಾನ್ ಮನನ ಬಣ್ಣ ಜಾಸ್ತ ಹೆಂಗ್ ಜೇರ ಮನನ
1: ಓ ಚಾ ವಕ್ಕಿರಾತ ಉವೆ ಚಿ